0: Hey, lắm sức này đi đi. Tao hủy nó sau nó bị dục là gà. Dạ tôi lấy kia mà trâu. Lê ra mô, dạ vì nó thoải lâu kia đâu. Nâng nó nín dạ và tâm bà đô. Là lù xô mai lâu tù nà, ít bút hầu thang yên nó cắt kia đâu. Quá nô, quá nô.
1: Bạn thâu. Bạn thâu, bạn thâu hả bố bà. Nó mô một cân biểu nè bố bà.
0: Hey, cái đi đi.
1: Bạn thâu.
0: Nó bà yà thương ngắc đi đi. Polim nama gi mama isu yang dewi sijeru ro hei ok tapi
1: pantu tabi yune pantu adu ga yawa adu kau bira bra pokpa sajik matung in thaba mamai wai kraba mapu thugal kai daba dolai ani khambrang na yetna oina kaminna tongjai amatta da takminna ba pathogi pariya siga ಐಗಿ ಮೊಮ್ಮಸಿಗ ಪಾಥೌ ಮರಿ ತನ್ನದನಬ ತಾಜರಂ ಲಗೆ ಹೈನಕ್ಕಿ ಬಾ ಕಹೋ ಬೀರಬರ ಅಪೋಪ್ಪ
0: ಪಾಯಿ ಕೊನು
1: ಪಂಥೌಗೆ ಯಾಥನ್ ಕೀಬನ ನಮೋಮ್ ನವಾನ ಸಿಂಜದುನ ಲೋಕ್ತಾ ಕುಂಬಾದಗಿ ಪಂಜರುರೆ ಕುಂಥೌರೆಂಬ ಕುಂಥೌರೆಂಬಿ ಅನಿಗಿ ಮಪ್ಪಾರಿ ಕುಯೋಲ ಹಾವು ಪಂಥೌ ಯೋಕ್ಚರಿನೆ ನಿಂಗೋಲ್ ಕಾದ ಪಂಥೋ ಯಾ ತಂಗ್ ಕಾಯ್ದ ನಬ ನಮೋಮ್ ನಾ
0: ಇಪ್ಪಾಗ್ರಾಮೆ
1: ಪಂಥೋ
0: ಪಾಯ್ ಮೋ ವಖನ್ ಶಾವಿ ನಂಗ್ ನಾ ಇಪ್ಪಾಗಿ ಮಯಾಯ್ ಖಾಕ್ಲಂದ ಪೋರಂ ಪುನಮ ಕ್ಷಿಲಮೆ
1: ಪಂಥೋ
0: ಕಾವ್ ಜಮ ಮನ್ ಯಾಮ್ ಕ್ರೆದಾ ಪಾರಿ ಹಾವಾ
2: ಪಂಥೋ ಸಕ್ಬೋ
0: ಇಪ್ಪಾನ ಮ ಸಕ್ ಖಂಡಬನಾ ಯೈವಿ ಲೋಗೆ ನಿಂಗ್ಲೂರೆದಾ ಕೊಂಗ್ಯಾನ್ ನಗಿ ವಾಪುವು ಮರು ಫಂಗ್ ಮಾಂಕ್ರೆ ಖಲುವ ನೊಂದಂಬನ ವಾಮಿತ್ತ ವಾನೌ ಶೋಂಗ್ದುನ ವಾನೌ ನಗ ನಿಮೋನ್ ಕಾದ ನಸಾನ ಥೂಂಗ್ರ ಲೇರಮ್ಮ ಇಪ್ಪಾ ಪಾಯಿನ್ ಪೇಲೇದು ಲಾವು ಇಪ್ಪಾ ಯಂಗಿ ಲಾವು ಯಂಗೋಯ್ ಪಾರಿ ಇಮೋ ಮನಿಮ ಥವಾಯಿ ತಾನ ಲೇವು
1: ಪಂಥೋ
0: ಕುಮನ್ ಮಾನ ಥವಾಯಿ ಲೋಕ್ರಮಸು ಇಪ್ಪಾ ಪೇಲೇಗೆ ಕೋ
1: ಪಂಥೋ
0: ಪಂಪ್ ಸಾಲನೆ ಲೇನು ಪೊಂಡೋಕ್ ಲಚಿನೆ ಪಾರಿ
2: ಪಂಥೋಕ್ ಸಪೋ ಮಂಗನ್ ಸಪುನಿಂಗ್ ಸಿಂಬಿಯು ನೋಂಗ್ ಥೋನ್ ಬಗಿ ಸಂಗಾಯ್ದ ಯೋಕ್ ಲಂಬದಿ ನವಾದಿ ನ ಪಾರಿ ಹೋಯ್ ಬಯಾಕ್ಷಿ ಮೊಯ್ರಾಂಗ್ ಸಿನ್ ಸೆಂಗ್ ಹೈವನ ನಿಂಗ್ ಥೋ ಮಸಾರಿ ಹೈಜಿಂದುನ ನಿಂಗ್ ಥೋ ಪುಂ ನಿಂಗ್ ಲಂಹನ್ ಬಾ ಅದುಗುಂಬ ನಾಂದು ತಂಬತ್ತರಾನ ಪೂರುನ ಹಾತ್ನ ನಬೋ ನಬ ಕೌಬಿರಬರನೆ ಪೊಪ್ಪ
0: ಹೌವಾ

0: Europe continues to experience record-breaking heatwave. France reports over 1,000 deaths. In cricket, India set a target of 171 runs for Australia in their final Group A match of the Women's T20 World Cup in London. And in men's cricket, India gets a target of 155 runs by hosts Ireland in the final T20 International in Belfast. And that's all in the news at 9. Good night.
1: Thoram tapiri basi akash bani phal degi ni haujik lobirasi athungi wahang aikhoi paukhumda mani mala
2: jidhi thabirakli bamadi thoram tapiri basingbu mani na han bada khurumjari
3: mala na shu khurumjari
2: hausi mala
3: ngashiki ahan bada lakhochari basi thi asi khunrapam devachandra khangbo khulapam lekai degi na
2: Manimala ki chithi pakhum da marak marak ta chithi thabirakpa khundrakpam devchandra na kari karamba wapham ningsing birakpa ngasi di mala
3: hau ki bajun gi tangkun gi ni thoida ayuki khonjel na chong gi thorom da sandok birakhi ba international yoga day ga mari leina bada yoga masana gi kanaba sing gi matang da thambi ki ba wapham sing adu ta bada asuki mate kanaba oiki
2: hau ki bajun gi tangkun ni thoi khonjel na chom da sanduk chakhi ba International Yoga Day Hairiba Numit Asiga Mari Lainana Tahanjakiba Haksang Phana Yoga Hairiba Hiramasida Nita Mayangbam Assistant Professor Department of Ayush Khongnang Thaba University Ga Ekhoi Mihut Yumnam Tarun Kumar Ga Unadunawari Watai Saba Hairiba Thauramasibu Khoidana Tabiramba Tabimal Khangbo Uchari
3: Aroibada Thamjaning Bawa Phamde
2: Tatpiyo
3: The Blessed Diagnostic Na Thagi aroibada manimala gi winner khanbiduna mana pibiramba adu tokhrabara haibasi matang khangjani
2: tha tha gi manimala gi winner khalambadu matam khargi mamangdagi lepchari matungda amok winner khanjagani matam ngaibiyu
3: kashar bontarapur soibam lerak pokhri achobuma pandegi soibam chandra kumar na thabira pasi thini mathangi paikhachari basina
2: kashar bontarapur soibam lerak pokhri achobuma pandegi soibam chandra kumar na kari karamba Warol ibirak pangasidi mala.
3: Taiwan naba iram damsigi mayri se mucha khigadara khallubani thamoyna. Ahoy na dum mayri pabhengalai kaina khraba pari imom singi tengtha khol apokpi palem imagi miluda pirang sadum sadum sinthari base udabara yengune athoba macha sing Taiwan nakrepum namak he nongdamba.
2: Matamgi matung inna iram damsida mahousagi phibam hanjil laknaba aikhoi punna kanna honamina si haijeri
3: long mapu yongna tanba ngasi su ningsing lai ipa ipugi pawro thoklaraba mikupta ngasi miyamna prok prok chaktuna khangmanatana upai leitraba iramdam charitatna lauruba kanapham khangrabada nanaugi thamogi wahaising manimalada phungdokcheri
2: yumdang bana kaina ba Huinao macha cha laga laitol lekpa, kai macha chaung naba yok laga, handuna cha ba, phamba cha laga hippa chan ba, soipadra ba, ipa ipugi paurongi, natramala.
3: Ahoy, hau khiba jungi tangkun gamari, sangai channel gi matangi wapamda, Dr. Shapam Dilip na iba, nitki changing matung tazarubada iham namak nungai jaki. Adubu, kanagumba kanagumbi ojasing na matangi wapam ibirakpa matamda, Haujik-haujik phong-phong shana Manipura thokliba condition gi matangda ibiraktuna tahan birak lagadi iham namak nungai jagani.
2: Haukiba jun gi tangkun marida tahan jakhiba matam gi wafam nit ki changyang matung aiba Dr. Shapam Dilip hairiba thoram asibu tabada nungai kanai takpirakpa taubimal khangba uchari. Loinana ningsing janingbadi matam gi wafam haina sandukchariba thoram asi state ki national gi amadi international gi matam matam gi wafam da yumpham oiba thaurum ni haina thamjari natramala
3: ahoi aroibada chandra kumar na radio lila kangla ukok lila sigi recording leragadi amuktang tajening haidna su thambirakli
2: soibam chandra kumar na ngasi aroibada tabining haidna pukhat pirakli ba radio lila kangla ukok hairiba lila sigi recording ekoi gi khutta tek ta kaidna thamjinjari athuba matam da tahanjana ba soidna makki hona jage
3: Matangi lakhochariba chithi asina sangai thel karongdagi khumanthem sana jawbana thabirakpani
2: sangai thel karongdagi khumanthem sana jawba taramna okchari
3: ahanamaktada All India Radio Imphal ki manimala gi chithi pakum pubiriba tamu mani amadi isyam malabu ikai khumna jibagaloina na All India Radio Imphal la sandokriba thauram sing nungai na ta jeri haina nanauna phongduk jeri
2: akashwani imphal na sandok jeri ba thauram sing bu khoidana tabiramba sana jauba amuka hanna ikai khumna ba uchari
3: churo haitharo ingagino harau yai phahallo malem se ikhau lang na ngai jerakpani ingagino sound krasanu pamdaba machu sudna talerakla ko ngamdraba machu thenglu thenglu bada pangchu da churaba ki hangoi raba lamcha sajat chahe yang hai draba machu pumba pudna chatkro ingagino jun hakna
2: tauhai uhai draba thokdok wa thok pumnamak chamthok krasanu ingagino ju mana loina
3: ahaukiba jungi tang kulhumdoi nimidangda sandokpikiba matangi wafamda ayushman bharat aduga tangkungani thoygi kangla channel la sandokpikiba wariwataida naha singna yamna nganna yum panbana pirakpa yaba chaitheng thawram sing asi nungaina ta jibagaloina na tabada kanaba thawram sing shu oike
2: haukiba jungi tang kulhumdoi da sandok chakiba matangi wafam ayushman bharat aiba aribam rabindro sharma editor poknapham loinana haukiba junggi tang kunni thoi kangla channel da nimidang pung nipal makhai tab matam da sanduk chakiba naharol gi khonjal da lakot chakiba hiramna naha singna yamna ngan na yum panbana pirak paya pa chaiteng hairiba thoramadu busu khoidana tabiramba tawbimal khangbu uchari
3: haukiba tang kungamari shangai channel gi nimidang da sanduk pikiba love angle thoram asida nimit adugi presenter tamphamani lukramna isai khonglaga khongliba isai dugi phongdok ningliba artha amadi youtube ta thoram tabiriba miyoi singna pirakpa commencing pathok pirakpa ashuki mati nungaiba araubo phaujai basigi damak tamphamani lukrambo thagachari
2: hauki bajun gi tang kunmari namidangi pungma pal minit manga chatpa matam da sanduk chakhiba love angle gi thoram da youtube live streaming gi live chat ching pathokhiba tamphamani lukrambu thagat pirakpa tawimal khangba uchari
3: enji ranabir porompa chu thektegina thabirakpa chithi ni mathangi lokhachari basina
2: manimala gi chithi pakhumda leptna chithi thabirakpa enji ranabir na ngasidi kari karamba wa famning sing birakpa mala
3: huran baki tarani mapugina nongma okna nilaga lamhuina mana thai ikai khangdagi kangkoli amadi mapuning bahui hairiba pawroksing asi matambasida yamna chumbagum taurakli aduga kalida khudai kangde yamna chungkhraba pawdakni khanje loinana manimalabu ikai khumnabasu uchari
2: manana himang saba kwaktawa hongi matu thachinba oiroidaba manglani maibu phina kuptuna kayam kuina thambangam gani haiba wafam siga loinana enjirana birbu taramno uksari
3: ahaukiba jungi tang taraga mangada sandok pirakhiba live phonim program legal gi thoramda the prevention of money laundering act 2002 ahairiba thoram adu tabada yamnamak mitna kong oyaki marilene ba punamakpo thagarpa phungrok cheri loinana prevention of sexual harassment at workplace haiba topic asida thoram amatanga tahan biraklagadi yamnamak nungai jagani
2: ಹೌಕಿಬಾ ಜುನ್ಗಿ ತಾಂಗ್ ತರಮಂಗಾ ಅಯುಕಿ ಪುಂಗ್ ತರೆತ್ ತಾಬ ಮತಂದ ಸಂದುಕ್ ಚಕಿಬಾ ಲಿಗೆನ್ ಫನಿನ್ ಪ್ರೋಗ್ರಾಮ್ ದ ಲಖು ಚಕಿಬಾ ಹಿರಮ್ನ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ 2002 ಹೈರಿಬ ಥೌರಮ ಸಿಬು ನುಂಗಾಯ್ನ ತಾಬಿರಂಬ ಅಮದಿ ಕಾನಬ ಲೌಬಿರಂಬ ತೌಬಿಮಲ್ ಖಂಗ್ಬ ಉಚ್ಚರಿ ಅದೊಂಗಿ ಥಗತ್ ವಹೈ ಸಿಂಗ್ ಮರಿ ಲೈನಬ ಮಿಸಕ್ ಮಿಯೋಯ್ ಖುದಿಂಗ್ ಮಕ್ತ ಸೋಯ್ದನ ಮಕಿ ಪಾಕ್ದಮ್ ಜಗೆ ಅದುಗ ಮಖಾ ತಾನ ನಿಂಗ್ ಸಿಂಗ್ ಬಿರಕ್ಲಿಬ ಪ್ರಿವೆನ್ಷನ್ ಆಫ್ ಸೆಕ್ಸುಯಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್ ಹೈರಿಬ ಹಿರಮ್ ಅಸಿದ ಅತೋಪ ಥೌರಮ ಅಮ ಸಂದೋಕ್ನಬ ಸ್ವೈದನಮಕ್ಕಿ ಹೊನಜಗೆ
3: ಹೌಕಿಬ ತಾಂಗ್ ತರಾಗ ತರುಕ್ತ ತಹನ್ ಬಿರಕಿಬ ಥೌರಮ್ ಖುನಾಯ್ದ ಡಿಜಿಟಲ್ಗಿ ಮತಂ ಸಿದ ನುಪಿ ಸಿಂಗಿ ಥೌಡಾಂಗ್ ಹೈರಿಬ ಹಿರಮ್ ಅಸಿದ ಖನನಿನಬ ಅದು ಯಾಮ್ನಮ ಕಾನಬ ಒಯ್ಕಿ ಥೌರಮ್ ಅಶಿಗ ಮರಿ ಲೈನಬ ಪುನಮಕ್ಪು ಥಗಚ್ಚರಿ ಲೊಯ್ನನ ಡಿಜಿಟಲ್ಗಿ ಮತಂ ಸಿದ ಮಹಿರೋಯ್ ಸಿಂಗಿ ಥೌಡಾಂಗ್ ಹೈಬ ಥೌರಮ್ ಅಮತಂಗ್ ಸಿಂದಿಬ ಯಾಗದ್ರ ಹೈಬಸಿ ಮತಂಗ್ಸು ಥಮ್ಜಗೆ
2: ಹೌಕಿಬ ಜುನ್ಗಿ ತಾಂಗ್ ತರಾ ತರುಕ್ತ ಸಂದುಕ್ ಚಕಿಬ ಡಿಜಿಟಲ್ ಗಿ ಮತಂ ಸಿದ ಖುನಾಯ್ದ ನುಪಿ ಸಿಂಗಿ ಥೌದಾಂಗ್ ಹೈರಿಬ ಹಿರಮ ಸಿದ ಎಕ್ಸ್ಪರ್ಟ್ ಒಯ್ನ ಲೆಂಗ್ಸಿನ್ ಬಿಖಿಬ ಡಾಕ್ಟರ್ ಲೌರೆಂಬಂ ವಿಕ್ಟೋರಿಯಾ ಅಮದಿ ಕರುಣಾ ವಾಂಗ್ಖೇಮ್ ವಾತೆಂ ಬಿಖಿಬಿ ಅಮದಿ ಥೌರಂ ಪುಥೋಕ್ಬಿ ನೊಂಗ್ಥೊಂಬಂ ರೋಮಾ ಅದೊಂಗಿ ಥಗತ್ ವಹೈ ಸಿಂಗ್ ಮರಿ ಲೈನಬ ಮಿಸಕ್ ಮಿಯೋಯ್ ಖುದಿಂಗ್ ಮಕ್ತ ಸೋಯ್ದನ ಮಕಿ ಪೌಕ್ದಮ್ ಜಗೆ ಲೊಯ್ನನ ಡಿಜಿಟಲ್ ಗಿ ಮತಂ ಸಿದ ಮಹಿರೋಯ್ ಸಿಂಗ್ ಗಿ ಥೌದಾಂಗ್ ಹೈರಿಬ ಹಿರಮ ಅಸಿಸು ꯊꯧꯔꯝ ꯑꯃ ꯁꯟꯗꯣꯛꯅꯕ ꯁꯣꯏꯗꯅꯃꯛꯀꯤ ꯍꯣꯠꯅꯖꯒꯦ꯫
3: ꯔꯟꯕꯤꯔꯅ ꯑꯔꯣꯏꯕꯗ ꯑꯩꯈꯣꯏꯒꯤ ꯊꯧꯔꯝ ꯑꯃꯕꯨꯁꯨ ꯌꯥꯝꯅꯃꯛ ꯐꯖꯈꯤ ꯍꯥꯏꯅ ꯊꯝꯕꯤꯔꯛꯂꯤ꯫
2: ꯔꯟꯕꯤꯔ ꯇꯥꯛꯄꯤꯌꯨ, ꯀꯔꯤ ꯀꯔꯝꯕ ꯊꯧꯔꯝ ꯑꯣꯏꯔꯕꯅꯣ?
3: ꯇꯥꯡ 13ꯇ ꯁꯟꯗꯣꯛꯄꯤꯈꯤꯕ ꯋꯥꯔꯤꯁꯥꯁꯤ ꯏꯁꯩ ꯇꯥꯁꯤ ꯍꯥꯏꯔꯤꯕ ꯊꯧꯔꯝ ꯑꯁꯤꯅꯤ꯫
2: ꯍꯥꯏꯔꯤꯕ ꯅꯨꯃꯤꯠ ꯑꯁꯤꯗ ꯁꯟꯗꯣꯛꯆꯈꯤꯕ ꯋꯥꯔꯤꯁꯥꯁꯤ ꯏꯁꯩ ꯇꯥꯁꯤ ꯍꯥꯏꯔꯤꯕ ꯊꯧꯔꯝ ꯑꯁꯤꯗ ꯂꯦꯡꯁꯤꯟꯕꯤꯈꯤꯕ ꯂꯝꯗꯝꯁꯤꯒꯤ ꯁꯛꯅꯥꯏꯔꯕ ꯁꯩꯁꯛꯄ ꯊꯤꯡꯕꯥꯏꯖꯝ ꯕꯤꯄꯤꯟ ꯆꯟꯗ꯭ꯔ, ꯍꯥꯏꯔꯤꯕ ꯊꯧꯔꯝ ꯑꯁꯤꯕꯨ ꯌꯥꯝꯅꯃꯛ ꯈꯣꯏꯗꯥꯅ ꯇꯥꯕꯤꯔꯝꯕ ꯀꯔꯤꯅ ꯂꯃꯟ ꯁꯤꯡꯒꯅꯤ ꯃꯥꯂꯥ?
3: ꯑꯍꯣꯏ, ꯅꯣꯡꯃꯥꯏꯊꯦꯝ ꯄ꯭ꯔꯦꯃꯥꯟꯗ ꯍꯩꯔꯣꯛ ꯄꯥꯔꯠ 2ꯗꯒꯤꯅ ꯊꯥꯕꯤꯔꯛꯄ ꯆꯤꯊꯤꯅꯤ ꯃꯊꯪꯒꯤ ꯆꯤꯊꯤ ꯑꯁꯤꯅ।
2: ꯍꯩꯔꯣꯛ ꯄꯥꯔꯠ 2ꯗꯒꯤ ꯅꯣꯡꯃꯥꯏꯊꯦꯝ ꯄ꯭ꯔꯦꯃꯥꯟꯗꯒꯤ ꯆꯤꯊꯤ ꯇꯔꯥꯝꯅ ꯂꯧꯁꯤꯟꯖꯔꯤ, ꯍꯥꯏꯕꯤꯌꯨ।
3: ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯃꯅꯤꯃꯂꯥꯒꯤ ꯊꯧꯔꯝ ꯄꯨꯕꯤꯔꯤꯕ ꯇꯥꯃꯨ ꯑꯃꯗꯤ ꯏꯆꯦꯃꯕꯨ ꯑꯍꯥꯟꯕꯃꯛꯇꯗ ꯈꯨꯔꯨꯝꯖꯔꯤ,
2: ꯑꯗꯣꯝꯕꯨꯁꯨ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ।
3: ꯖꯝ ꯖꯝ ꯆꯨꯔꯣ ꯏꯉꯥꯒꯤ ꯅꯣꯡ, ꯁꯀꯥꯏꯔꯛꯂꯤ ꯂꯥꯏꯖꯊꯛꯀꯤ ꯊꯔꯣ ꯊꯝꯕꯥꯜ, ꯏꯃꯥ ꯏꯕꯦꯜꯒꯤ ꯅꯨꯡꯁꯤꯔꯕ ꯈꯨꯂꯪ ꯏꯁꯩꯅ ꯅꯤꯜꯂꯔꯦ ꯂꯕꯨꯛ ꯃꯌꯥꯏꯗ, ꯄꯥꯏꯔꯛꯂꯦ ꯁꯪꯕꯥꯟꯅꯕ ꯑꯇꯤꯌꯥꯗ ꯎꯔꯣꯛ ꯄꯔꯦꯡ ꯄꯔꯦꯡ, ꯇꯈꯦꯜꯂꯩ ꯅꯥꯆꯣꯝꯅ ꯅꯥꯞꯄꯗ ꯊꯦꯠꯂꯗꯨꯅ ꯃꯥꯏꯊꯣꯡꯗ ꯍꯨꯃꯥꯡ ꯏꯔꯤꯛ ꯀꯥꯗꯨꯅ ꯈꯨꯊꯦꯛ ꯅꯥꯏꯅ ꯂꯤꯡꯂꯤꯌꯦ ꯂꯍꯣꯟ ꯈꯨꯗꯥ ꯄꯥꯏꯗꯨꯅ ꯈꯔꯤ ꯂꯕꯨꯛ ꯂꯧꯌꯥꯏꯗ,
2: ꯈꯨꯟꯅꯥꯏꯒꯤ ꯄꯨꯛꯆꯥꯛ ꯍꯨꯜꯂꯤꯕ ꯂꯧꯃꯤꯁꯤꯡꯕꯨ ꯏꯀꯥꯏ ꯈꯨꯝꯅꯕ ꯎꯠꯄꯤꯔꯛꯄ ꯅꯣꯡꯃꯥꯏꯊꯦꯝ ꯄ꯭ꯔꯃꯥꯟꯗ ꯇꯧꯕꯤꯃꯜ ꯈꯪꯕ ꯎꯠꯆꯔꯤ।
3: ꯅꯅꯥꯎꯅ ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯅ ꯁꯟꯗꯣꯛꯂꯤꯕ ꯊꯧꯔꯝꯁꯤꯡ ꯂꯦꯞꯇꯅ ꯇꯥꯖꯔꯤ ꯊꯧꯔꯝꯁꯤꯡ ꯑꯗꯨꯗꯤ।
2: ꯇꯥꯛꯄꯤꯌꯨ, ꯀꯔꯤ ꯀꯔꯝꯕ ꯊꯧꯔꯝꯁꯤꯡ ꯑꯣꯏꯔꯕꯅꯣ ꯄ꯭ꯔꯃꯥꯟꯗ?
3: ꯍꯧꯈꯤꯕ ꯖꯨꯟꯒꯤ ꯇꯥꯡ 20 ꯑꯇꯣꯞꯄ ꯃꯉꯥꯜꯗ ꯁꯟꯗꯣꯛꯄꯤꯈꯤꯕ ꯄꯟꯆꯥꯌꯇꯤ ꯔꯥꯖ ꯑꯃꯁꯨꯡ ꯀꯥꯡꯂꯣꯟ ꯑꯗꯨꯒ ꯇꯥꯡ 22ꯒꯤ ꯁꯉꯥꯏ ꯆꯦꯅꯦꯜꯒꯤ ꯄꯨꯡ 6:30ꯗ ꯁꯟꯗꯣꯛꯄꯤꯈꯤꯕ ꯊꯧꯔꯝ ꯏꯊꯤꯜꯒꯤ ꯍꯧꯔꯛꯐꯝ ꯂꯣꯏꯅꯅ ꯇꯥꯡ 24ꯒꯤ ꯃꯇꯝꯒꯤ ꯋꯥꯐꯝꯗ ꯅꯤꯠ ꯆꯥꯡꯌꯦꯡꯒꯤ ꯃꯇꯨꯡ ꯇꯥꯕꯗ ꯑꯁꯨꯛꯀꯤ ꯃꯇꯤꯛ ꯀꯥꯟꯅꯕ ꯊꯧꯔꯝꯁꯤꯡ ꯑꯣꯏꯈꯤ꯫
2: ꯍꯧꯈꯤꯕ ꯖꯨꯟꯒꯤ ꯇꯥꯡ 20ꯗ ꯁꯟꯗꯣꯛꯆꯈꯤꯕ ꯑꯇꯣꯞꯄ ꯃꯉꯥꯜꯗ ꯄꯟꯆꯥꯌꯇꯤ ꯔꯥꯖꯒꯤ ꯃꯁꯛ ꯑꯃꯗꯤ ꯀꯥꯡꯂꯣꯟ ꯍꯤꯔꯝ ꯑꯁꯤꯗ ꯇꯥꯛꯄꯤꯈꯤꯕ ꯕꯤꯀ꯭ꯔꯝ ꯂꯨꯀ꯭ꯔꯥꯝ, ꯑꯗꯨꯒ ꯇꯥꯡ 22 ꯅꯨꯃꯤꯗꯥꯡ ꯄꯨꯡ 6:30ꯗ ꯁꯟꯗꯣꯛꯆꯈꯤꯕ ꯏꯊꯤꯜꯒꯤ ꯍꯧꯔꯛꯐꯝ ꯂꯣꯏꯅ ꯂꯣꯏꯅꯅ ꯍꯧꯈꯤꯕ ꯖꯨꯟꯒꯤ ꯇꯥꯡ 24ꯗ ꯁꯟꯗꯣꯛꯆꯈꯤꯕ ꯃꯇꯝꯒꯤ ꯋꯥꯐꯝ ꯅꯤꯠ ꯆꯥꯡꯌꯦꯡꯒꯤ ꯃꯇꯨꯡ ꯑꯏꯕ ꯗꯣꯛꯇꯔ ꯁꯥꯄꯝ ꯗꯤꯂꯤꯞ, ꯍꯥꯏꯔꯤꯕ ꯊꯧꯔꯝ ꯑꯁꯤꯃꯗꯤ ꯃꯃꯥꯡꯗꯁꯨ ꯇꯥꯕꯗ ꯀꯥꯟꯅꯩ ꯅꯨꯡꯉꯥꯏ ꯍꯥꯏꯅ ꯇꯥꯛꯄꯤꯔꯛꯈ꯭ꯔꯦ ꯃꯥꯂꯥ?
3: ꯑꯍꯣꯏ,
2: ꯑꯩꯈꯣꯏꯒꯤ ꯀꯁꯕꯥꯅꯤ ꯏꯝꯐꯥꯜꯅ ꯁꯟꯗꯣꯛꯆꯔꯤꯕ ꯊꯧꯔꯝꯁꯤꯡꯕꯨ ꯈꯣꯏꯗꯥꯅ ꯇꯥꯕꯤꯕ ꯀꯥꯟꯅꯕ ꯂꯧꯕꯤꯕ ꯇꯧꯕꯤꯃꯜ ꯈꯪꯕ ꯎꯠꯆꯔꯤ꯫
3: ꯉꯁꯤꯒꯤ ꯑꯔꯣꯏꯕꯗ ꯂꯧꯈꯠꯆꯔꯤꯕ ꯆꯤꯊꯤ ꯑꯁꯤ ꯏꯔꯣꯏꯁꯦꯝꯕ ꯃꯅꯤꯡ ꯂꯩꯀꯥꯏꯗꯒꯤ ꯑꯀꯣꯏꯖꯝ ꯐꯨꯃꯤꯀꯥ ꯗꯦꯕꯤꯅ ꯊꯥꯕꯤꯔꯛꯄꯅꯤ꯫
2: ꯑꯀꯣꯏꯖꯝ ꯐꯨꯃꯤꯀꯥ ꯗꯦꯕꯤꯅ ꯀꯔꯤ ꯀꯔꯝꯕ ꯋꯥꯐꯝ ꯅꯤꯡꯁꯤꯡꯕꯤꯔꯛꯄ ꯉꯁꯤꯗꯤ ꯃꯥꯂꯥ?
3: ꯑꯍꯥꯟꯕꯃꯛꯇꯗ ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯒꯤ ꯆꯤꯊꯤ ꯄꯥꯎꯈꯨꯝ ꯄꯨꯕꯤꯔꯤꯕ ꯇꯥꯃꯨ ꯑꯃꯗꯤ ꯏꯆꯦꯃꯕꯨ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ,
2: ꯑꯗꯣꯝꯕꯨꯁꯨ ꯏꯀꯥꯏ ꯈꯨꯝꯅꯕ ꯎꯠꯆꯔꯤ꯫
3: ꯑꯍꯥꯟꯕꯃꯛꯇꯗ ꯐꯣꯡꯗꯣꯛꯆꯅꯤꯡꯕ ꯋꯥꯐꯝꯗꯤ,
2: ꯇꯥꯛꯄꯤꯌꯨ,
3: ꯃꯤꯑꯣꯏꯕꯅ ꯄꯣꯛꯄꯗꯒꯤ ꯃꯥꯒꯤ ꯑꯔꯣꯏꯕ ꯃꯇꯝ ꯐꯥꯎꯕꯗ ꯎꯅ ꯋꯥꯅ ꯑꯩꯈꯣꯏꯕꯨ ꯆꯦꯠꯅ ꯌꯣꯝꯁꯤꯟꯗꯨꯅ ꯄꯨꯕꯤꯔꯤꯕ ꯉꯍꯥꯛꯇꯅꯤ, ꯑꯃꯨꯛꯁꯨ ꯃꯤꯑꯣꯏꯕꯒꯤ ꯊꯋꯥꯏ ꯑꯣꯏꯔꯤꯕ ꯍꯤꯡꯕꯗ ꯆꯪꯗꯕ ꯌꯥꯗ꯭ꯔꯕ ꯑꯣꯛꯁꯤꯖꯦꯟ ꯑꯁꯤꯁꯨ ꯎꯄꯥꯜ ꯋꯥꯄꯥꯜ ꯃꯈꯣꯏꯅ ꯄꯤꯕꯤꯔꯤꯕ ꯈ꯭ꯋꯥꯏꯗꯒꯤ ꯃꯃꯜ ꯌꯥꯝꯂꯕ ꯑꯣꯛꯁꯤꯖꯦꯟ ꯑꯁꯤ ꯌꯥꯎꯗ꯭ꯔꯕꯗꯤ ꯁꯪꯁꯥꯔ ꯑꯁꯤꯗ ꯖꯤꯕ ꯄꯥꯟꯕ ꯑꯃꯠꯇ ꯍꯤꯡꯕ ꯉꯝꯂꯣꯏ, ꯃꯔꯝ ꯑꯗꯨꯅ ꯑꯩꯈꯣꯏ ꯄꯨꯝꯅꯃꯛꯅ ꯎꯄꯥꯜ ꯋꯥꯄꯥꯜ ꯊꯥꯖꯤꯟꯁꯤ ꯂꯣꯏꯅꯅ ꯎ ꯋꯥ ꯌꯥꯟꯊꯠꯀꯨꯝꯁꯤ ꯍꯥꯏꯕ ꯋꯥꯐꯝ ꯑꯁꯤ ꯃꯅꯤꯃꯂꯥꯒꯤ ꯅꯐꯝꯗ ꯐꯣꯡꯗꯣꯛꯆꯔꯤ꯫
2: ꯎꯄꯥꯜ ꯋꯥꯄꯥꯜꯅ ꯃꯥꯂꯦꯝꯁꯤꯒꯤ ꯊꯋꯥꯏꯅꯤ ꯍꯥꯏꯕꯗ ꯍꯥꯏꯃꯟꯕ ꯊꯣꯛꯂꯣꯏ ꯃꯥꯂꯥ?
3: ꯑꯆꯨꯝꯕꯃꯛꯅꯤ, ꯍꯧꯈꯤꯕ ꯖꯨꯟꯒꯤ ꯇꯥꯡ 16 ꯑꯌꯨꯛꯀꯤ ꯄꯨꯡ 8:00ꯗ ꯀꯪꯂꯥ ꯆꯦꯅꯦꯜꯗ ꯁꯟꯗꯣꯛꯄꯤꯈꯤꯕ ꯊꯧꯔꯝ ꯎꯠꯂꯝꯁꯤ ꯑꯩꯈꯣꯏꯒꯤ ꯊꯧꯅꯥ ꯂꯤꯡꯖꯦꯜ, ꯊꯧꯔꯝ ꯑꯁꯤꯗ ꯊꯧꯗꯥꯝ ꯅꯦꯇꯥꯖꯤ ꯁꯤꯡꯒ ꯎꯅꯈꯤꯕꯒꯤ ꯊꯧꯔꯝ ꯑꯗꯨ ꯇꯥꯕꯗ ꯑꯁꯨꯛꯀꯤ ꯃꯇꯤꯛ ꯅꯨꯡꯉꯥꯏꯖꯈꯤ꯫
2: ꯍꯧꯈꯤꯕ ꯖꯨꯟꯒꯤ ꯇꯥꯡ 16 ꯑꯌꯨꯛ ꯄꯨꯡ 8:00 ꯈꯣꯟꯖꯦꯜ ꯅꯥꯆꯣꯝꯗ ꯁꯟꯗꯣꯛꯆꯈꯤꯕ ꯑꯈꯟꯅꯕ ꯄꯤꯊꯣꯔꯛꯄꯁꯤꯡꯗ ꯌꯨꯝꯐꯝ ꯑꯣꯏꯕ ꯊꯧꯔꯝ ꯎꯠꯂꯝꯁꯤ ꯑꯩꯈꯣꯏꯒꯤ ꯊꯧꯅꯥ ꯂꯤꯡꯖꯦꯜ, ꯍꯥꯏꯔꯤꯕ ꯍꯤꯔꯝ ꯑꯁꯤꯗ ꯊꯧꯗꯥꯝ ꯅꯦꯇ꯭ꯔꯖꯤꯠꯀ ꯑꯩꯈꯣꯏꯒꯤ ꯃꯤꯍꯨꯠ ꯌꯨꯝꯅꯥꯝ ꯕꯕ꯭ꯂꯨꯒ ꯎꯅꯗꯨꯅ ꯋꯥꯔꯤꯕꯇꯥꯏ ꯁꯥꯕ, ꯊꯧꯔꯝ ꯄꯨꯊꯣꯛꯄꯤ ꯅꯣꯡꯊꯣꯝꯕꯝ ꯔꯣꯃꯥ, ꯍꯥꯏꯔꯤꯕ ꯊꯧꯔꯝ ꯑꯁꯤꯕꯨ ꯇꯥꯕꯗ ꯅꯨꯡꯉꯥꯏ ꯀꯥꯟꯅꯩ ꯇꯥꯛꯄꯤꯔꯛꯄ ꯑꯩꯈꯣꯏꯒꯤꯗꯤ ꯂꯥꯏꯕꯛ ꯐꯕꯅꯤ, ꯍꯥꯏꯔꯤꯕ ꯋꯥꯐꯝ ꯑꯁꯤꯒ ꯂꯣꯏꯅꯅ ꯉꯁꯤꯒꯤꯗꯃꯛꯇꯗꯤ ꯆꯤꯊꯤ ꯊꯥꯕꯤꯔꯛꯂꯤꯕ ꯑꯃꯗꯤ ꯊꯧꯔꯝ ꯇꯥꯕꯤꯔꯤꯕꯁꯤꯡꯕꯨ ꯃꯅꯤꯅ ꯑꯃꯨꯛꯀ ꯍꯟꯅ ꯈꯨꯔꯨꯝꯖꯔꯤ,
3: ꯃꯂꯥꯅꯁꯨ ꯈꯨꯔꯨꯝꯖꯔꯤ।
1: ꯇꯥꯕꯤꯔꯦ ꯑꯗꯣꯝ ꯋꯥꯍꯪ ꯑꯩꯈꯣꯏꯒꯤ ꯄꯥꯎꯈꯨꯝꯗ ꯃꯅꯤꯃꯂꯥ?